0: FM Alpha Studio with Cosmi and Lehansa.
1: ಆರಾಂತಿಕ ಡೆಂಗು ಮಧುವಾನ್ಗೆ ನಾರಕ್ಷಾವಟ ಪೆಂಗಿರಿ ಅಡಂಗು ಸಿದ್ಧಾಲೇಪ ಮೊಸವೇ ಸ್ಪ್ರೇ ಸಿಯಟ ಸಿಯಕ್ ಸ್ವಾಭಾವಿಕಾಯಿ ಸಮಟ ಹಿತಕರಾಯಿ ಸಿದ್ಧಾಲೇಪ ಮೊಸವೇ ಸ್ಪ್ರೇ ಮಧುವಾನ್ ಪಲವಾಹರಣ ವಿಶೇಷಜ್ಞ

0: ಬಾವ ವಿಶ್ವಾಸಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್
1: ಮೆನ್ನ ದೆನ್ ಲೆಬುಣು ವಿಶೇಷ ಪೋತಾಕ್ ಮೀಗಮುವ ದಳುಪುತ ಪಲ್ಲನ್ಸೇನ ಎಲಿಮಹನ್ ಬಂಧನಾಗಾರೆ ಹಟಗೆನೆತಿ ನೊಸನ್ಸುಂತಾವ ಪಾಲನೆ ಕಿರಿಮಿಸದ ಕದುಲು ಗ್ಯಾಸ್ ಪ್ರಹಾರ ಎಲ್ಲ ಕರತಿಬಿನಪ ತವ ದೃಢದ್ರೆಂದವಿಯನ್ ತಿಸ್ ತೆನಕು ಪಮಣ ಎಂಬ ಬಂಧನಾಗಾರೆ ವಹಳೆ ಮತ ನೆಗ ವಿರೋಧತಾವೇ ನಿರತವನ ಬವಾಯಿ ಎಮಿಸ್ತಾನೆ ಸಿಟಿನ ನೆಟ್ ನ್ಯೂಸ್ ನಿಯೋಜಿತೆಯಿನ್ ಪೆವಸುವೆ ಪಲ್ಲನ್ಸೇನ ಬಂಧನಾಗಾರೆ ಸಹ ಇನ್ ಪಿಟತದ ಆರಕ್ಷಾವ ತರ ಕರತಿಬಿನಪ ಯಾನುವ ಪೊಲೀಸ್ ಕಂಡಾಯಂ ಸಹ ಪೊಲೀಸ್ ವಿಶೇಷಕಾರ ಬಲಕಾಯಿ ನಿರ್ಧಾರಿ ನ್ಯೊದವಾ ಸಿಟಿನ ಬವಾಯಿ ನೆಟ್ ನ್ಯೂಸ್ ನಿಯೋಜಿತೆಯ ವೆಡಿದೃಟ ಪೆವಸುವೆ ಮೆನ್ನ ಎಂಬ ಪ್ರವೃತ್ತಿಯ ನೆವತಾತ್ ಮೀಗಮು ದಳುಪುತ ಪಲ್ಲನ್ಸೇನ ಎಲಿಮಹನ್ ಬಂಧನಾಗಾರೆ ಹಟಗೆನೆತಿ ನೊಸನ್ಸುಂತಾವ ಪಾಲನೆ ಕಿರಿಮಿಸದ ಕಂದುಲು ಗ್ಯಾಸ್ ಪ್ರಹಾರ ಎಲ್ಲ ಕರ್ತಿಬೆನಫ ತವ ದೃಢತ್ ರಂದವಿಯನ್ ತಿಸ್ ತೆನಕು ಪಮಣ ಎಂಬ ಬಂಧನಾಗಾರೆ ವಹಳೆ ಮತ ನೆಗ ವಿರೋಧತಾವೇ ನಿರತವನ ಬವಾಯಮಿಸ್ತಾನೆ ಸಿಟ್ನ ನೆಟ್ ನ್ಯೂಸ್ ನಿಯೋಜಿತೆಯ ಪೆವಸುವೆ ಪಲ್ಲನ್ಸೇನ ಬಂಧನಾಗಾರೆ ಸಹ ಇನ್ ಪಿಟತದ ಆರಕ್ಷಾವ ತರ ಕರತಿಬೆನಫ ಯಾನುವ ಪೊಲೀಸ್ ಕಂಡಾಯಂ ಸಹ ಪೊಲೀಸ್ ವಿಶೇಷಕಾರ ಬಳಕ ನಿಲದಾರಿನ ಯೋಧವಾ ಸಿಟ್ನ ಬವಾಯಿ ನೆಟ್ ನ್ಯೂಸ್ ನಿಯೋಜಿತೆಯ ವೆಡಿದೃಢ ಪೆವಸುವೆ

0: ವಿಶ್ವಾಸ ಕರಣ ಸತ್ಯ. ಬ್ರೇಕಿಂಗ್ ನ್ಯೂಸ್ ಎಫ್ಎಂ ಅನುಪಹ ಎಫ್ಎಂ ಅನು ಹತ್ತರ ಐದು ಸಮಾತ ಎಫ್ಎಂ ದಿವಾಯಿನ ಪುರ ದಿವಾಯಿನ ಪುರ.
1: ಹಲೋ,
2: ಉಯಾಗಿ ಕಾಲ್ ಲೆಕ್ಕ ಉಯಾಗಿ ರಿಕ್ವೆಸ್ಟ್ ಸೆಟ್ ವಿನ ಹೋದ ಮತನ ಕಿಂದರ ಹಂದ ವಿಜ್ಜ

ಕೆನೆಕುಗೆ ಅಸ್ವಲಿಂಗ್ ವೆಟನ ಕಂದುಲು ಕೊಚ್ಚರ ಬರ ಇದು ಅನಿತಾಗೆ ಕಂದುಲು ಕೊಚ್ಚರ ಬರದ ಕೇಳ ನೋದನ್ನ ಅಪಿ ಅಪೆ ಅಸ್ವಲ ಕಂದುಲ ಕೊಚ್ಚರ ಬರದ ಕೇಳ ಹಿತಾನು ಸಹಕರಲ ತಿಯನಾದ ನತ್ತಂ ಕಡಿಮುಡಿಯ ಜೀವಿತ ತರಗಿನ ಹಲ್ಮೆದುವಗೆನೆ ಅನ ಕಂದುಲು ಅಲ ಬರಮೈನ ವೆಲಾವತ್ ನೇ ಕೇಳ ಒಬ ಕಿಯಾಯಿ ಏತ್ ಹಿತರ ದರಾಗನ್ನಮ ಬರಿ ಪ್ರಶ್ನೆಯಕ್ಕಾವಾಮ ಕೊಹಮದೇಕೆನ್ ಗೊಡೆನ್ನೆ ವಿರಹವೆನ್ ಮಾನಸಿಕವ ಪೀಡಾ ವಿಂದಿನವನ ಆದರೆ ನೆತೋ ಪಾಲುವೆನ್ನ ರಸ್ಸಾವಿ ಪ್ರಶ್ನ ವ್ಯಾಪಾರ ಕಡಾ ವೆಟಿಲನ ಜೀವಿತ ಓನಾಮ ಮೊಹತಕ ಓನಾಮ ಪ್ರಶ್ನ ಕತಿ ವೇಹಕಿ ಎವಟ ಮೂನ ದೆನ್ನ ಒಬಟ ಪ್ರಕೃತಿ ಮತ್ ಸಹಾಯ ಕೋನೆ ಕರನು ಏ ವಿನುವೆನ್ ಮನೋಪದೇಶಿಕ ಮಿಹಿರಿ ಜಯವರ್ಧನ ಸೂದಾನ ಮಿನ್ನಿನ್ನ ಪುದ್ಗಲಿಕ ಉಪದೇಶನ ಪೌಲ್ ಸಹ ವಿವಾಹ ಉಪದೇಶನ ಮಾನಸಿಕ ಸುವತಾವಯ ಸಂಧ ಪ್ರಾಯೋಗಿಕ ವ್ಯಾಡಮುಲು ಪುದ್ಗಲ ಕುಶಲತಃ ಸಖಿ ಹ್ಯಾಕಿಯ ಸಂವರ್ಧನ ವೆಡಸಟಾನ್ ವೃತ್ತಿಯ ವ್ಯಾಪಾರಿಕ ಮಗ ಪೆನ್ವೀಂ ಮೇ ಸಿಯಲ ದೇವ ಮಾರ್ಗಗತವ ಹೋ ಮಹರಗಮದಿ ಹಮುವಿ ಲಭಾಗತ ಹಕಿ ಮನೋಪದೇಶಿಕ ಮಿಹಿರಿ ಜಯವರ್ಧನ ಮತನ್ನ ಬಿಂದು ಹತ್ತ ಹತ್ತರಾಯ್ ತುನ್ಸಿಯ ಹತ್ತ ಹತಾಯ್ ಹೆಟ್ಟ ಅಟಾಯ್ ವಿಸಿ ಎಕ ಬಿಂದು ಹತ್ತ ಹತ್ತರಾಯ್ ತುನ್ಸಿಯ ಹತ್ತ ಹತಾಯ್ ಹೆಟ್ಟ ಅಟಾಯ್ ವಿಸಿ ಎಕ ಒಬೇ ಜೀವಿತೆ ಈ ಲಂಗ ಸಾರ್ಥಕ ಪಿಯವರ ಅದಮ ಆರಂಭ ಕರಾನ್ನ

ಪ್ರೇಮೇ ನಿರ್ವಚನೆ ಕಲ ಹಾಕಿದ ಕಿಸುವೆ ಕುಟ ಲಾಂಗ್ವಿ ಇನ್ನ ತಾಕ್ ಆಯ್ತಿಯ ಸೊಯಾಯಾನ ಆಯ್ತಿಯ ಸೊಯನ ಕಲ ಉನುನ್ ಹಿತ್ರಿ ದವಾಗನ್ ಹಿತ್ರಿ ದುನು ಕಲ ದೆ ಫಸಟ್ ವಿ ನಹಂದನ.

0: மந்தாரம் ரே வித் தரங்கா. மந்தாரம் ரே, மந்தாரம் ரே.
1: ಕೆಸೆಯ ಆದ್ರೆ ಹಂಗನ್ ಬೇಗಿಲ್ಲ ತೀನವನಿವೆ. ಕೆಸಟ ಸಿದ್ದಾಲೇ ಇಪ್ಪ ಕೆಸ ಸಿರಪ್ಪಿಗೆ ಬಿವಾಮ ಹಂಗನ್ನ ನಿಮೇ ನೆತಿಕೆಲ್ಲಮ ದಾನ್ನ ಪುಡು
2: ನಿಯಮ ಆಯುರ್ವೇದ ಉಸು ಕೆಸ ಸಮನೀಕರಾಯಿ
3: ಮಾರೈನಿ.